ಧಾತಿ ಧಾಗ ತೀನಾಗಿನ ಧಾತಿ ಗಿನ್ನ ಧಾತಿ ಧಾತಿ ಗಿನ್ನ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ ಧಾತಿ

ದೆನ್ನ ದೆನ್ನ ದೆನ್ನ ತಕ್ಕ ತಕ್ಕ ದಾಟಕ ದಟಕ ತಗ ದೆಗಿಡ ತಿಪಲ್ಲಿ ಗಾ ತೀನ್ ಪಲ್ಲೆ ತೀನ್ ಲೆ ಪಹಲಿ ಧಾ ಪಹಲಿ ಸಂಪರ್ ದೂಸರಿ ಧಾ ದೂಸರಿ ಸಂಪರ್ ತೀಸರಿ ಧಾ ತೀಸರೆ ಸಂಪರ್ ದೆನ್ನ ದೆನ್ನ ದೆನ್ನ ತಕ್ಕ ತಕ್ಕ ದಾಟಕ ದಟಕ ತಗ ದೆಗಿನ ತರಕ ದಟಕ ದಟಕ ತಗ ದೆಗಿನ ದೆನ್ನ ದೆನ್ನ ತಕ್ಕ ತಕ್ಕ ದಟಕ ದಟಕ ತಗ ದೆಗಿನ ಧಾ ದೆನ್ನ ದೆನ್ನ ತಕ್ಕ ತಕ್ಕ ದಟಕ ದಟಕ ತಗ ದೆಗಿನ ಧಾ ದೆನ್ನ ದೆನ್ನ ತಕ್ಕ ತಕ್ಕ ದಟಕ ದಟಕ ತಗ ದೆಗಿನ ಧಾ ದೆನ್ನ ದೆನ್ನ ದೆನ್ನ ತಕ್ಕ ತಕ್ಕ ದಟಕ ದಟಕ ತಗ ದೆಗಿನ ತರಕ ದಟಕ ದಟಕ ತಕ್ಕ ತಕ್ಕ ದೆಗಿನ ದೆನ್ನ ದೆನ್ನ ತಕ್ಕ ತಕ್ಕ ದಟಕ ದಟಕ ತಗ ದೆಗಿನ ಧಾ ದೆನ್ನ ದೆನ್ನ ತಕ್ಕ ತಕ್ಕ ದಟಕ ದಟಕ ತಗ ದೆಗಿನ ಧಾ ದೆನ್ನ ದೆನ್ನ ತಕ್ಕ ತಕ್ಕ ದಟಕ ದಟಕ ತಗ ದೆಗಿನ ಧಾ ದೆನ್ನ ದೆನ್ನ ದೆನ್ನ ತಕ್ಕ ತಕ್ಕ ದಟಕ ದಟಕ ತಗ ದೆಗಿನ ತರಕ ದಟಕ ದಟಕ ತಗ ದೆಗಿನ ದೆನ್ನ ದೆನ್ನ ತಕ್ಕ ತಕ್ಕ ದಟಕ ದಟಕ ತಗ ದೆಗಿನ ಧಾ ದೆನ್ನ ದೆನ್ನ ತಕ್ಕ ತಕ್ಕ ದಟಕ ದಟಕ ತಗ ದೆಗಿನ ಧಾ

चार बाग चौपल्ली, उस्ताद अहमद जान तरकवा। ಗಣನಾಗ ದಿನ ಕತ್ತ ಕತ್ತ ಕತ್ತ ದಿನ ಗಣನಾಗ ದಿನ ಗಣನಾಗ ತಕ್ಕ ತಕ್ಕ ದಿನ ಗಣನಾಗ ದಿನ ಗಣನಾಗ ತಕ್ಕ ತಕ್ಕ ದಿನ ಗಣನಾಗ ದಿನ ಗಣನಾಗ ತಕ್ಕ ತಕ್ಕ ದಿನ ಗಣನಾಗ ದಿನ ಗಣನಾಗ ತಕ್ಕ ತಕ್ಕ ದಿನ ಗಣನಾಗ ದಿನ ಗಣನಾಗ ತಕ್ಕ ತಕ್ಕ ದಿನ ಗಣನಾಗ ದಿನ ಗಣನಾಗ ತಕ್ಕ ತಕ್ಕ ದಿನ ಗಣನಾಗ